ಯಾಕಂದ್ರೆ ಹ್ಯಾಪಿನೆಸ್ ಹ್ಯಾಪಿನೆಸ್ ವೇರ್ ಟು ವಿ ಫೈಂಡ್ ಇಟ್ ಈ ಕಾರ್ಯವನ್ನು ಸಾಧಿಸಿದಲ್ಲಿ ಜಿನಿಯಾ ಫರ್ನಾಂಡಿಸ್. ಸವರ್ಸಾಂತ ಪಾಂಚ ಮಿನಿಟಾಂಚೇರ್ ಜಾಣೂನ್ ಘ್ಯಾತ್ ಹವಾಮಾನ. ಸವರ್ಸಾಂತ 10 ಮಿನಿಟಾಂಚೇರ್ ರೋಜಗಾರ ವೃತ್ತ ತುಮಕಾ ಐಕಪಾಕ ಮೇಳ್ಳೆ. ಸವರ್ಸಾಂತ 15 ಮಿನಿಟಾಂಚೇರ್ ಐಕಾತ್ ಶಬ್ದಲಿ ಕಾತಾರಾ ಐಕಾತ್. ಸವರ್ಸಾಂತ 35 ಮಿನಿಟಾಂಚೇರ್ ಸಾತ್ ವರಾಂಚೇರ್ ಮರಾಠಿ ಚಿತ್ರಪಟ ಸಂಗೀತ ತುಮಕಾ ಐಕಪಾಕ ಮೇಳ್ಳೆ. ಸಾತ್ ವರ್ಸಾಂತ 30 ಮಿನಿಟಾಂಚೇರ್ ಚಾವಡೇರ್ ಹ್ಯಾ ಕಾರ್ಯಾವಳಿ ಕೃಷಿ ತಂತ್ರಜ್ಞಾನ ವ್ಯವಸ್ಥಾಪನ ಹ್ಯಾ ವಿಷಯಾಚೇರ್ ಕಿಶೋರ್ ಭಾವೆ ಆಣಿ ಅಸಿಸ್ಟಂಟ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಎಗ್ರಿಕಲ್ಚರ್ ಗೋವಾ ಹಾಂಚಾ ಮಜಗತಿ ಭಾಸಾಭಾಸ ತುಮಕಾ ಐಕಪಾಕ ಮೇಳ್ಳೆ. ಕೃಷಿ ತಂತ್ರಜ್ಞಾನ ವ್ಯವಸ್ಥಾಪನ ಹ್ಯಾ ವಿಷಯಾಚೇರ್ ಕಿಶೋರ್ ಭಾವೆ ಹಾಂಚ ಉಲಪ್ ತುಮಕಾ ಐಕಪಾಕ ಮೇಳ್ಳೆ. आठ वर्सान 15 मिनटांचेर विधानसभेचो नियाळ. आठ वर्सान 30 मिनटांचेर इम्पॉर्टन्स ऑफ सॉयल हेल्थ. भासाभास आसतली ह्या विशयाचेर करण मनराज आनी योगिता मेहरा हांच्या मजगती. समाचार संध्या 8 वर्सान 45 मिनटांचेर. 9 वरांचेर न्यूज 8 9. 9 वर्सान 15 मिनटांचेर स्पॉटलायट. 9 वर्सान 30 मिनटांचेर मनी टॉक.